0: ಬರ್ಗಿಲ್ಲ ಚಿಥಿ ಆಯಿ ಹೇ ಆಯಿ ಹೇ ಲಾಯಲುನ್ನು ಲಾಯಲುನ್ನು ಪಿಕ್ ನಿಲ್ತು
1: ಅದೇನ ಅಲ್ಲಿ ಕೊಲೆಸ್ ಡಿಫು ಕೊಲೆಸ್ ಚಾರ್ಲಿ ಡುನ್ಲೊ ಹಲೋ ಸುಹೂತ್ ನಾಲಿ ಲಾ ಹೆಂಪ್ರೇಕ್ ಕಿಹಾಂಗ್ ಅಸೊಂಗ್ ಅಹಿನ್ ಕೊಸೊನ್ನ ನಾಲಿ ಕಿಚಿರಾಬ್ ಜುನ್ಗೆ
0: ಲಾ ಹೆಂಪ್ರೇಕ್ ಕಿಹಾಂಗ್ ಅಸೊಂಗ್ ಬಂಕೆ ಎ ಎಸ್ ಡಿ ಸಿ ಪುಲೊ ಉತ್ತರ ಮಾಸ್ಟರ್ ಡಿಮಾಂಡ್ ಕಮಿಟಿ ಪುಲೊ ಅಮರ್ ನೀಲಿ ಫಾನ ಬಂಕೆ ಅಪ್ರಂಕೆ ಕಾಸು ಕಸಾಪ್ ಮತಿ ದಿ ಕಾಸು ಕಸಾಪ್ ಪುಲೊ ಕಾಸು ಕಾರ್ಬಿ ಅಂಗ್ಲೊಂಗ್ ಸ್ಟುಡೆಂಟ್
1: ಯೂನಿಯನ್
0: ಪೆನ್ಕೆ ಕಾರ್ಬಿ ಕಸಾಪು ಬಂಗೆ ಕಾರ್ಬಿ
1: ಅಸೋಸಿಯೇಷನ್ ಕಾರ್ಬಿ ಸ್ಟೂಡೆಂಟ್
0: ನಂಗೆ ಕಾಸು ಕಸಾ ನಂಗ ನೆಲೊ ಕೆ ಎಸ್ ಎ ಸಿ ಸೆಂಗ್ ನಂಗ ಪೋಪು ಕೆ ಎಸ್ ಎ ಸೆಂಗ್ ಲೊ ಅಂಕೆ ಲ ಜೆಂಖಾ ಲೊಂಗ್ ಬಂಗೆ ನಿಲಿ ಜೆಂಖಾ ಹೆಡ್ ಬ್ರಾಂಚ್ ಲೊಂಗೆ ಪ್ರೆಸಿಡೆಂಟ್ ಲೊ ನಿಲಿ ಲಸಿ ಕೆ ಎಸ್ ಎ ಪ್ರೆಸಿಡೆಂಟ್ ಹೋಯ್ ಸಿ ನಿಲಿ ಹದಾ ಕಚೆ ಸೊಂಗ್ ಲೊಂಗ್ ಅರ್ಜಾಬ್ದುನ್ ಲೊ ಲಪೆನ್ ಲಾ ಸುಹುದ್ ನಿಲಿ ಅಕು ಇಜಿಯರ್ ಲುನ್ ತಪ್ ಥು ಲೊ ಲಾ ಬಂಗೆ ಫುರುಯ್ ಚುಚರ್ ಫುರುಯ್ ಚುಸತ್ ಚೋಚ ತಮೆ ಚಿ ಸೊಂಗ್ ನಂಗ ಜಿ ಲಾಲೊ ಲಪೆನ್ ತೆ ಅಕು